ಸಪ್ರೇಮ ನಮಸ್ಕಾರ ವಿನಂತಿ ವಿಶೇಷ ಸಪ್ರೇಮ ನಮಸ್ಕಾರ ವಿನಂತಿ ವಿಶೇಷ ತುಜಾ ವಾಚುನ್ ಮಲ ಕಟುವೇನ ಸತ್ಯಗು ಪರದೇಶ ಸಪ್ರೇಮ ನಮಸ್ಕಾರ ವಿನಂತಿ ವಿಶೇಷ.